ಜನದ ಮನ ಮೋಹಿನಿಯ ಮೊರಾದ ಜನದ ಮನ ಗಮನೇ ಗಮ ಗಮ ಗ ಮಮ ಗ ರೇ ದ ನಿ ರೇ ದ ಎನಿ ರೇ ದ ಅಂಗ ಮದ ನೀ ದ ತ ನಿ ಮ ದ ನಿ ಮ ದ ತ ನಿ ಮ ದ ತ ನಿ ರ ದ ನಿ ದ ದ ನಿ